ಖುಷಿಕ್ಕೆ ಮಿನು ಮಿನು ಹಾಬಿ, ಖುಷಿಕ್ಕೆ ಜಿಲ್ಲು ಜಿಲ್ಲು ಬೀಬಿ, ಬಿಂದುನ್ ಹುಲ್ವಾ ರಿಮ್ ಜಿಮ್ ಜಿಮ್ ಜಿನ್ ಜಿನ್ನ ಪಸಿಕ್ಕಿ ಹಲ್ವಾ ಲೀ.